ಗರಿದ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿರ ನಿ